ye wo fie bi wa wanfa hu ni pansa ni si ya e betra wo da wo so what am say ye ni kure ti wa da wa sa so na dia ba ni chi bai and